ಎದುರುಶುಣಂತೂ ರಾಸ್ತ್ರಿ ಕಥಚಿತ್ರರು ಏಗಿದಟಿ ಕಂಠದನ್ ಕರಿಚಂತಿ ಸೋನು ನಿಗಮ್ ಎಂ ಶ್ರೇಯಾ ಘೋಷಾಲ್ ಗೀತಿಕಾರ್ ಸಂಜಯ್ ಮಾಸುಂ ಸಂಗೀತ ಜಿತ್ ಗಾಂಗುಲಿ ಕಥಚಿತ್ರ ರಾಜ್ ಸ್ತ್ರೀ